0: ಸಂತ ಸಹಕಾರಿಗಳು ಸ್ವಾಸ್ಥ್ಯಗಾರರಿಗೆ ಮಧ್ಯಾಹ್ನ ಅನೇಕಾರಿ ಸಂದೇಶ
1: ಸಂಸತ್ತಿನ ಮೌಸಮ್ ವಿಜ್ಞಾನ ವಿಭಾಗ ತಕ್ಷಣ ಅಂತಾರಾಷ್ಟೀಯ ಮೌಸಮ್ ಪೂರ್ವಾನುಮಾನ ಅನುಸಾರ ನೈನಿಂಗಕ್ಕೂ ಪ್ರಭಾವ ಕಾರಣ ಮಾನ್ಸೂನ್ ಧೀರಾಗುವ ಸಕ್ಸ ವರ್ಷಾಕ್ಕೂ ಸಕ್ಸ ನಾನು ಸುಖ ಅವಧಿಯ ಸಕ್ಸ ಕಿಸಾನ್ ಪಾನಿ ಅನುಸಾರ ಸಿರಾನ್ ಮತ್ತು
0: ಸಾಧ್ಯತೆ ಅಂತ ಜಾತರು ದಸರ

ಸುಖಿಲಾ ಸ್ಪರ್ಶದಿಂದ ವಿಚಾರಿಕಾ ಕಿಶಾನ್ ಸುಖಿಲಾಗೆ ಸಿದ್ಧಾರ್ಥ ವೈದ್ಯಕ್ಕೆ ಅಂದರೆ ಸಹಶಕ್ತಿ ಕೇರಳ ಸಹೇಶ್ವರ ಅಂದರೆ ಪ್ರಚಾರದಲ್ಲಿ